ಕಾಳಿದಾಸ ಮಾಧುರಿ ರಘುವಂಶತಿಲೂಡೆ ಆಸ್ವಾದನಂ ಡಾಕ್ಟರ್ ಕೆಜಿ ಪೌಲೋಸ್.